0: ವಿಜ್ಞಾನ ವಿಭಾಗೇನಾದ್ಯ ಕೇರಳ ಮಾಹೆ ದಕ್ಷಿಣ ಕರ್ನಾಟಕ ತಮಿಳುನಾಡು ಪುದುಚೇರಿ ಕರೈಕಲ ಕ್ಷೇತ್ರು ಅತಿವೃಷ್ಟಿ ಪರ ಸಂಜೇತನ ಪ್ರಕಟಿತ ವಿಭಾಗೇನ ಅನೇನ ಸಂಸೂಚಿತ ಯತ್ ಆಗಾಮಿ ದಿನದ್ವಯೇ ತ್ರಯೇ ವಾ ಜಮ್ಮು ಕಾಶ್ಮೀರ ಲದ್ದಾಖ್ ಹಿಮಾಚಲ ಪಂಜಾಬ್ ಚಂಡೀಗಢ ಹರಿಯಾಣ ದಿಲ್ಲಿ ಉತ್ತರಾಖಂಡ ಲಕ್ಷದ್ವೀಪ್ ಪ್ರಾಂತು ವಿದ್ಯುತ್ಪಾತ ಪುರಸ್ಸರಂ ಮೇಘಗರ್ಜನಂ ಚ ಸಂಭಾವ್ಯತೆ ಯಮನ ದೇಶಸ್ಯ ಮಾನ್ಯತಾ ಪ್ರಾಪ್ತೇನ ಶಾಸನೇನ ಹೂತಿ ವಿದ್ರೋಹಿಣಾಂ ವಿರುದ್ಧಂ ಯಮನ್ ಅರುಣೋದಯ ಆಪರೇಷನ್ ಡೌನ್ ಆಫ್ ಯಮನ್ ಇತಿ ಬೃಹತ್ ಸೈನ್ಯ ಅಭಿಯಾನಂ ಪ್ರಾರಬ್ಧಂ ಶಾಸಕೀಯ ಬಲೈಹಿ ರಕ್ತಾಬ್ಧಿ ತಟಸ್ಯ ಮುಖ್ಯ ಸ್ಥಾನೇಷು ಅಗ್ರಗತಿ ಪ್ರಾಪ್ತ ಅಭಿಯಾನಸ್ಯಾಸ್ಯ ಮುಖ್ಯಮುದ್ದೇಶ್ಯಂ ಹೂತಿ ನಿಯಂತ್ರಿತಾನಾಂ ಭೂಭಾಗಾನಾಂ ಪುನರಧಿಗ್ರಹಣಂ ಅಸ್ತಿ ಪಂಚಸ್ಪರ್ಧಾನಾಮಸ್ಯಾಃ ಟಿ20 ಶೃಂಖಲಾಯಾಃ ಪ್ರಥಮಂ ಸಮ್ಮುಖೀಕರಣಂ ಅದ್ಯ ಲಖನೌ ನಗರಸ್ಯ ಏಕಾನಾ ಕ್ರೀಡಾಂಗಣೆ ಸಾಯಂ ಸಪ್ತವಾದನಾತ್ ಪ್ರಾರಪ್ಸ್ಯತೆ ಅಗ್ರಿಮಃ ಸ್ಪರ್ಧಾ ತಾವತ್ ರಾಂಚಿ ಇಂದೋರ್ ಹೈದರಾಬಾದ್ ಬೆಂಗಳೂರು ನಗರೇಷು ಸಮಾಯೋಜಯಿಷ್ಯಂತೆ ಇತಿ ವಾರ್ತಾಃ
1: ಆಕಾಶವಾಣಿ ನಿಜಾಮಾಬಾದ್ ಕೇಂದ್ರ ಸಮಯ 7 ಗಂಟಲು

ಕವಂದ್ ಕರಂದ ಸೇಡಲಾಲ ಎಂತ ಸೋದೆ ಮೋರಾಮ ಕವಂದ್ ಕರಂದ ಸೇಡಲಾಲ ಎಂತ ಸೋದೆ ಮೋರಾಮ ಮೂಡು ಸಿಸಲ ಮಂದು ನಿಂಪಿ ಮೂಲ ಬುರುದು ಮೀದ ಬೆಡ್ತೆ ಮೂಡು ಸಿಸಲ ಮಂದು ನಿಂಪಿ ಮೂಲ ಬುರುದು ಮೀದ ಬೆಡ್ತೆ ಎಕ್ಕಿ ಕೊಡ್ತೆ ಎವಲ ಬಾದ ಕಿಲ್ಲೆ ಗೂಲೆ ನೋರಾಮ ಎಕ್ಕಿ ಕೊಡ್ತೆ ಎವಲ ಬಾದ ಕಿಲ್ಲೆ ಗೂಲೆ ನೋರಾಮ ಎಕ್ಕಿ ಕೊಡ್ತೆ ಎವಲ